ಅಂಗ ಸೋಕಂಗ್ನ ಸಾಕಂಗ್ ಪರೇ ಅಂಗ ಪವಿತ್ರಂಗ್ ಪುನೀತಂಗ ತಾಕಂಗ್ನ ಜಾತಂಗ್ ನ ಪಿತ್ರಂಗ್ ನ ಮಂತ್ರ ನಮೋ ಏಕ ತಂತ್ರ ನಮೋ ಏಕ ತಂತ್ರ ನ ಧರ್ಮಂಗ್ ನ ಬರ್ಮ ನ ಬರ್ಮಂಗ್ ನ ಚರ್ಮಂಗ್ ನ ಕರ್ಮಂಗ್ ನ ಬಾಕೆ ನ ಸತ್ರಂಗ್ ನ ಮಿತ್ರಂಗ್ ನ